ಬರೆದ್ರೆ ಶುರುತು ಆದಿತ್ಯ ತಂಬೂಯ ಶುಭಂ ಭವತು ಕಲ್ಯಾಣಮಸ್ತು. ರೇಡಿಯೋ ವಿಶ್ವಾಸ 90.8 ಕಮ್ಯುನಿಟಿ ರೇಡಿಯೋ, ತುಮಸಾ ಜಗಣ ತುಮಸಾ ಆವಾಜ್. ಪ್ರಭಾತ ವಿಶ್ವ, ಸದರ್ಕರ್ತ ಋಷಿಕೇಶ್ ಅಯಾಚಿ.